ಸಾರಿಗೆ ಪ್ರಾಪ್ತಿಗೆ ಬರಬಹುದು ಡಾಕ್ಟರ್ ಕೃಷ್ಣ ಏಕಾದ್ರಿ ಪೊಂಕರು ಮತ್ತು ಮಹತ್ವಪೂರ್ಣವಾಗಿ ಸಂತ ರಾಷ್ಟ್ರಪತಿ ಸಾಬಕ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಏಕಾಧ್ಯಾಪಕರು ರಾಜ್ಯಸಭೆಯಿಂದ अपने प्रदर्शन में करने वाला की स्वर्पा करके प्यार करने वाले अध्यापकों ने मार्गदर्शन में उन्होंने आत्मविश्वास युवक के सवाल दोनों भी पाओ